0: ꯂꯣꯏꯅꯕꯤ ꯌꯨꯝꯂꯝ ꯑꯣꯡꯕꯤ ꯖꯣꯏꯕꯂꯥ ꯗꯦꯕꯤ ꯁꯔꯨꯛ ꯌꯥꯈꯤ꯫ ꯀ꯭ꯔꯤꯗꯥ ꯚꯥꯔꯠꯇꯤ ꯃꯅꯤꯄꯨꯔ ꯑꯃꯗꯤ ꯃꯅꯤꯄꯨꯔ ꯁꯦꯕꯥ ꯁꯃꯤꯇꯤ ꯑꯅꯤꯅ ꯄꯨꯟꯅ ꯁꯤꯟꯗꯨꯅ ꯏꯝꯐꯥꯜ ꯋꯦꯁꯀꯤ ꯀꯣꯟꯖꯦꯡ ꯂꯩꯀꯥꯏꯗ ꯂꯩꯕ ꯚꯥꯁꯀꯔ ꯄ꯭ꯔꯚꯥꯗ ꯄꯥꯡꯊꯣꯛꯈꯤꯕ ꯃꯥꯂꯦꯝꯒꯤ ꯌꯣꯒ ꯅꯨꯃꯤꯠ ꯊꯧꯔꯝꯗ ꯃꯅꯤꯄꯨꯔ ꯕꯤꯙꯥꯟ ꯁꯚꯥꯒꯤ ꯑꯦꯗꯦꯛꯁ ꯊꯣꯛꯁꯣꯝ ꯁꯩꯇꯕ꯭ꯔꯇ ꯁꯔꯨꯛ ꯌꯥꯈꯤ꯫ ꯏꯝꯐꯥꯜꯗ ꯂꯩꯕ ꯕꯤꯖꯦꯄꯤ ꯑꯣꯐꯤꯁ, ꯃꯅꯤꯄꯨꯔ ꯁ꯭ꯀꯨꯜ ꯑꯣꯐ ꯌꯣꯒ ꯀꯣꯟꯊꯧꯖꯝ, ꯚꯥꯔꯠ ꯁ꯭ꯋꯥꯚꯤꯃꯥꯟ ꯇ꯭ꯔꯁ ꯄꯇꯥꯟꯖꯂꯤ ꯌꯣꯒ ꯁꯃꯤꯇꯤ, ꯍꯥꯏ ꯀꯣꯔꯠ ꯑꯣꯐ ꯃꯅꯤꯄꯨꯔ, ꯌꯨꯕ ꯚꯥꯔꯠ ꯑꯃꯁꯨꯡ ꯄꯇꯥꯟꯖꯂꯤ ꯀ꯭ꯔꯤꯁꯟ ꯁꯦꯕꯥ ꯁꯃꯤꯇꯤ ꯃꯅꯤꯄꯨꯔ, ꯗꯤꯁꯇ꯭ꯔꯤꯛ ꯂꯤꯒꯦꯜ ꯁꯔꯚꯤꯁꯦꯁ ꯑꯣꯊꯣꯔꯤꯇꯤ ꯁꯥꯟꯗꯦꯜ, ꯕꯤꯗ꯭ꯌꯥ ꯚꯥꯔꯠꯤ ꯁꯤꯛꯁꯥ ꯕꯤꯀꯥꯁ ꯁꯃꯤꯇꯤ ꯃꯅꯤꯄꯨꯔ, ꯁꯥꯏ ꯅꯣꯔꯠ ꯏꯁ ꯔꯤꯖꯅꯦꯟꯁ ꯁꯦꯟꯇꯔ ꯇꯥꯛꯌꯦꯜ ꯐꯥꯠ ꯏꯝꯐꯥꯜ, ꯃꯅꯤꯄꯨꯔ ꯁ꯭ꯇꯦꯠ ꯚꯥꯔꯠ ꯁ꯭ꯀꯥꯎꯠꯁ ꯑꯦꯟ ꯒꯥꯏꯗꯁ, ꯕ꯭ꯔꯤꯛ ꯏꯟꯁꯇꯤꯇ꯭ꯌꯨꯠ ꯑꯣꯐ ꯕꯥꯏꯑꯣ ꯔꯤꯁꯣꯔꯁꯦꯁ ꯑꯦꯟ ꯁꯁꯇꯦꯅꯦꯕꯜ ꯗꯦꯚꯂꯞꯃꯦꯟꯅꯆꯤꯡꯕ ꯂꯨꯞ ꯀꯌꯥꯅꯁꯨ ꯅꯨꯃꯤꯠ ꯑꯁꯤꯒꯤ ꯄꯥꯂꯟ ꯊꯧꯔꯝꯁꯤꯡ ꯄꯥꯡꯊꯣꯛꯅꯈꯤ꯫ ꯄꯥꯡꯒꯩꯗ ꯂꯩꯕ ꯃꯅꯤꯄꯨꯔ ꯄꯨꯂꯤꯁ ꯇ꯭ꯔꯦꯅꯤꯡ ꯀꯣꯂꯦꯖꯇꯁꯨ ꯃꯥꯂꯦꯝꯒꯤ ꯌꯣꯒ ꯅꯨꯃꯤꯠ ꯊꯧꯔꯝ ꯄꯥꯡꯊꯣꯛꯈꯤ꯫ ꯑꯀꯥꯁꯕꯥꯅꯤ ꯏꯝꯐꯥꯜꯗꯁꯨ ꯁ꯭ꯇꯦꯁꯟ ꯑꯁꯤꯒꯤ ꯀꯔꯃꯆꯥꯔꯤꯁꯤꯡꯅ ꯃꯥꯂꯦꯝꯒꯤ ꯌꯣꯒ ꯅꯨꯃꯤꯠ ꯄꯥꯂꯟ ꯊꯧꯔꯝ ꯄꯥꯡꯊꯣꯛꯈꯤ꯫ ꯁꯦꯟꯇ꯭ꯔꯦꯜ ꯕ꯭ꯌꯨꯔꯣ ꯑꯣꯐ ꯀꯃ꯭ꯌꯨꯅꯤꯀꯦꯁꯟ ꯔꯤꯖꯅꯦꯜ ꯑꯣꯐꯤꯁ ꯏꯝꯐꯥꯜ ꯑꯃꯁꯨꯡ ꯐ꯭ꯔꯦꯁ ꯏꯟꯐꯣꯔꯃꯦꯁꯟ ꯕ꯭ꯌꯨꯔꯣ ꯔꯤꯖꯅꯦꯜ ꯑꯣꯐꯤꯁ ꯏꯝꯐꯥꯜꯅ ꯄꯨꯟꯅ ꯁꯤꯟꯗꯨꯅ ꯉꯁꯤ ꯄꯥꯂꯟ ꯊꯧꯔꯝ ꯑꯁꯤ ꯄꯥꯡꯊꯣꯛꯈꯤ꯫ ꯁꯤꯕꯤꯁꯤ ꯐꯤꯜ ꯑꯣꯐꯤꯁ ꯁꯥꯟꯗꯦꯜꯅ ꯁꯤꯟꯗꯨꯅ ꯃꯥꯂꯦꯝꯒꯤ ꯌꯣꯒ ꯅꯨꯃꯤꯠ ꯊꯧꯔꯝ ꯁꯥꯟꯗꯦꯜꯒꯤ ꯆꯣꯟꯗ꯭ꯔꯣꯄꯣꯇꯣ ꯚꯤꯂꯦꯖꯇ ꯄꯥꯡꯊꯣꯛꯈꯤ꯫ ꯑꯁꯥꯝ ꯔꯥꯏꯐꯜꯁꯅꯁꯨ ꯉꯁꯤ ꯔꯥꯖ꯭ꯌꯁꯤꯒꯤ ꯇꯣꯉꯥꯟ ꯇꯣꯉꯥꯟꯕ ꯃꯐꯝꯁꯤꯡꯗ ꯃꯥꯂꯦꯝꯒꯤ ꯌꯣꯒ ꯅꯨꯃꯤꯠ ꯊꯧꯔꯝ ꯄꯥꯡꯊꯣꯛꯈꯤ꯫ ꯖꯤꯔꯤꯕꯥꯝꯗꯁꯨ 12 ꯁꯨꯕ ꯃꯥꯂꯦꯝꯒꯤ ꯌꯣꯒ ꯅꯨꯃꯤꯠꯀꯤ ꯄꯥꯂꯟ ꯊꯧꯔꯝ ꯗꯤꯁꯇ꯭ꯔꯤꯛ ꯁꯣꯁꯦꯜ ꯋꯦꯜꯐꯤꯌꯔ ꯑꯣꯐꯤꯁꯅ ꯁꯤꯟꯗꯨꯅ ꯑꯥꯔ ꯀꯦ ꯁꯅꯥꯇꯣꯃꯤ ꯕꯤꯗ꯭ꯌꯥꯂꯌꯒꯤ ꯍꯣꯜꯗ ꯄꯥꯡꯊꯣꯛꯈꯤ꯫ ꯌꯣꯒꯥꯁꯅ ꯁ꯭ꯄꯣꯔꯠꯁ ꯑꯦꯁꯣꯁꯤꯌꯦꯁꯟ ꯀꯛꯆꯤꯡ ꯑꯃꯁꯨꯡ ꯗꯤꯁꯇ꯭ꯔꯤꯛ ꯌꯣꯒ ꯇ꯭ꯔꯦꯅꯤꯡ ꯑꯦꯟꯗ ꯔꯤꯁꯔꯁ ꯑꯦꯁꯣꯁꯤꯌꯦꯁꯟ ꯀꯛꯆꯤꯡꯅꯁꯨ ꯄꯥꯂꯟ ꯊꯧꯔꯝ ꯑꯁꯤ ꯄꯥꯡꯊꯣꯛꯈꯤ꯫ 12 ꯁꯨꯕ ꯃꯥꯂꯦꯝꯒꯤ ꯌꯣꯒ ꯅꯨꯃꯤꯠ ꯄꯥꯂꯟ ꯊꯧꯔꯝ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯂꯨꯆꯤꯡꯗꯨꯅ ꯀꯣꯜꯀꯥꯇꯥꯒꯤ ꯔꯦꯗ ꯔꯣꯠꯇ ꯄꯥꯡꯊꯣꯛꯈꯤ꯫ ꯊꯧꯔꯝ ꯑꯗꯨꯗ ꯋꯥ ꯉꯥꯡꯕꯗ ꯁ꯭ꯔꯤ ꯃꯣꯗꯤꯅ ꯍꯥꯏ ꯌꯣꯒ ꯑꯁꯤ ꯁꯨꯝꯅꯒꯤ ꯍꯛꯆꯥꯡ ꯁꯥꯖꯦꯜ ꯑꯃꯈꯛ ꯅꯠꯇꯦ, ꯃꯁꯤꯒꯤ ꯑꯀꯛꯅꯕ ꯆꯍꯤ ꯂꯩꯇꯦ, ꯌꯣꯒꯅ ꯄꯨꯛꯅꯤꯡ ꯋꯥꯈꯜ ꯑꯃꯗꯤ ꯍꯛꯆꯥꯡ ꯊꯣꯡ ꯃꯥꯅꯅ ꯊꯝꯕ ꯉꯝꯍꯜꯂꯤ ꯑꯃꯁꯨꯡ ꯋꯥꯈꯜ ꯅꯨꯡꯉꯥꯏꯍꯟꯗꯨꯅ ꯍꯛꯆꯥꯡ ꯐꯅ ꯂꯩꯍꯟꯕꯗ ꯆꯥꯎꯅ ꯃꯇꯦꯡ ꯄꯥꯡꯂꯤ꯫ ꯑꯩꯈꯣꯏꯅ ꯌꯣꯒ ꯑꯁꯤ ꯑꯀꯛꯅꯕ ꯃꯇꯝ ꯈꯔꯈꯛꯇꯗ ꯄꯥꯡꯊꯣꯛꯄꯒꯤ ꯃꯍꯨꯠꯇ ꯑꯩꯈꯣꯏꯒꯤ ꯄꯨꯟꯁꯤꯒꯤ ꯇꯠꯅ ꯊꯥꯅꯕ ꯌꯥꯗ꯭ꯔꯕ ꯁꯔꯨꯛ ꯑꯃ ꯑꯣꯏꯍꯟꯒꯗꯕꯅꯤ ꯍꯥꯏꯅꯁꯨ ꯁ꯭ꯔꯤ ꯃꯣꯗꯤꯅ ꯐꯣꯡꯗꯣꯛꯈꯤ, ꯃꯍꯥꯛꯅ ꯍꯥꯏ
1: योग आज केवल हमारी पर्सनल लाइफस्टाइल के लिए इतना ही नहीं है, योग दुनिया के बेहतर भविष्य के लिए एक आवश्यकता भी है। साथियों, अंतर्राष्ट्रीय योग दिवस के अवसर पर करोड़ों लोग योग से जुड़ते हैं। आइए हम संकल्प लें, योग को केवल एक दिवस तक सीमित नहीं रखेंगे, योग को केवल एक कार्यक्रम तक सीमित नहीं रखेंगे, हम योग को अपने जीवन का हिस्सा बनाएंगे।
0: ಮಧ್ಯ ಪ್ರದೇಶದ ರಾಜ್ಯ ಸರ್ಕಾರನ ಸಿಂಧನ ಪಾಂಗ್ತೊಕ್ಕಿಬ ರಾಜ ಠಾಕಿ ಮಾಲೆಂಗಿ ಯೋಗ ನಮಿತ್ಕಿ ಪಾಲನ್ ಥೊರಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ರಾಜ್ಯಪಾಲ ಮಗುಭಾಯ್ ಪಟೇಲ್ ಮತ್ತು ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ನ ಸಿಂಗ್ ಸರುಕ್ ಯಾಕಿ ಥೊರಮದ ವಾಂಗಾಂಗದ ರಾಷ್ಟ್ರಪತಿ ನಹಾಯ್ ಯೋಗ ಹೈಬಸಿ ಲೈಬಾಕ್ ಅಸಿಗಿ ಮಹು ಸಾದಗಿ ಲೈರಕ್ಲಬ ಮರುವೈವ ಸನ ಲೋಂಚಟ್ಪು ಪಾಲನ್ ತೌವನಿ ಯೋಗನ ಮಿಯೋಬಿಬು ಮಸಾಮ ಉಫನ ಲೈಹಂದುನ ಹಿಂಬಗಿ ಮಹೌ ಥೊಲ್ಲಿ ಮಹಾಕ್ ನಹಾಯ್ ಯೋಗ ಹೈಬಸಿ ಭಾರತಕ್ಕೆ ಮುನಿ ರಿಷಿಸಿಂಗ ಸಹಿ ಲಿಸಿಂಗ್ ಕಯಾ ಹೊನ ಜರಕ್ಪಗಿ ಮಹೈನಿ ಪಾವಗಿ ಮರಕ್ತ ನತ್ಯನು ಬ್ರೇಕ್ ಅಮ್ಮ
2: ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೋಲಜಿ ರಿಮ್ಸ್ ಇಂಫಾಲ್ನ ಬ್ರೆಸ್ಟ್ ಅಮಸುಂಗ್ ಲಂಗ್ ಕ್ಯಾನ್ಸರ್ನ ನಾರಬ ಪೇಷಂಟ್ಸ್ಗಿದಮಕ್ತ ಫ್ರೀ ಮೊಲಿಕ್ಯುಲರ್ ಟೆಸ್ಟ್ಗೆ ಕುದೋಂಚಾವ ಪಿಜರಿ ಹೈರಿಬ ಟೆಸ್ಟ್ ಅದುದಿ ಬ್ರೆಸ್ಟ್ ಕ್ಯಾನ್ಸರ್ಗಿನ ERPR ಹಾರ್ಟ್ ಟು ನೋಯ್ ಅಮಸುಂಗ್ KI-67 ಲಂಗ್ ಕ್ಯಾನ್ಸರ್ಗಿನ EGFR ಮ್ಯೂಟೇಷನ್ ಟೆಸ್ಟ್ ಅಮಸುಂಗ್ ALK ROS1 PDL1 IIC ಟೆಸ್ಟ್ ಟೆಸ್ಟಿಂಗ್ ಅಸಿಗಿ ಮಟೇಂಗ್ನ ಕ್ಯಾನ್ಸರ್ ಲಾಯಂಗ್ಬದ ಅಮಸುಂಗ್ ಟಾರ್ಗೆಟೆಡ್ ಥೆರಪಿದ ಯಾವ್ನ ಮಟೇಂಗ್ ಒಯ್ಗನೆ ಅಕುಪ ಮರೋಲ್ಗಿದಮಕ್ ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೋಲಜಿ ರಿಮ್ಸ್ ತಾನಬಿಯೋ
0: ತಾವಿರಿವ ಪಾವಸಿ ಆಕಾಶವಾಣಿ ಇಂಫಾಲ್ ದಗಿನಿ ರಾಜ್ಯಕ್ಕೆ ಆರ್ಟ್ ಅಂಡ್ ಕಲ್ಚರ್ ಮಂತ್ರಿ ಖುರೈಜಮ್ ಲೋಕೇನ ಹೈರಿ ಮಣಿಪುರ ಅಸಿ ಪಿಕ್ಚರಬಸು ಅಯ್ಕೊಗಿ ಇಪಾಯಿಪುಸಿಂಗ ತಂಬಿರಂಬ ಇನಾಕ್ ಕುಲ್ಲಬ ನಾಚನಿಬಿಸಿಂಗ ಅಸಿಗಿದಮಕ್ ಸಾಕ್ತೋಕ್ಸವ ಫಂಗ್ಲಿ ಆರ್ಟ್ ಅಂಡ್ ಕಲ್ಚರ್ ವಿಭಾಗ್ನ ಸಿಂಧುನ ಭೈಗಚಂದ್ರ ಆಫನ್ ಇಯರ್ ಥಿಯೇಟರ್ ದಂಗಸಿ ಫಾಂಗ್ತೋಕ್ಪ ವರ್ಲ್ಡ್ ಮ್ಯೂಸಿಕ್ ಡೇ ಅಮಸುಂ ಭೈಗಚಂದ್ರ ಆಫನ್ ಇಯರ್ ಥಿಯೇಟರ್ ಲಿಂಕತ್ ಕಿಬಗಿ ಸಹಿ ಯಾ ಕುಂಥ್ರಾಜ್ ಸುರಕ್ಪ ಕುಮನ್ ಥೋರೋಂಗ್ದ ಮಂತ್ರಿ ನಹಾಯ್ ಮಾಲೆಮ್ ಸಿನ್ಬ ತುಂಗ್ಮದ ಫಾವ್ರಿ ಬೈಕೊಯ್ ಕಲಾ ಸಂಸ್ಕೃತಿ ಅಸಿ ನಿಂಗ್ತಿನ ಯೊಕ್ಕನಬ ಮಿಯಂಗ್ ಚಂಗ್ಬ ಟಂಗಾಯ್ಫದಿ ಮತಮ ಮದ ಕಲಾ ಸಂಸ್ಕೃತಿಗಿ ಲಮ್ದ ಥೊಯ್ದೊಕ್ನ ಸಖಂಗ್ ನರಂಬ ರಾಜ್ಯ ಅಸಿದಿ ಪಾಮದಬ ಥೌದೊಕ್ ವಾಥೋಕ್ ಕಯಾಗಿ ಮಫಮ ಅಮ ಒಯ್ನ ಸಖಂಗ್ ನರಕ್ಪ ಅಸಿ ಯಾಮ್ನ ಲೈಬಕ್ ಠೀಬನಿ ಹೊರಕ್ಲಿಬ ನಹರೋಳ್ಸಿಂಗ್ನ ಅಯ್ಕೊಗಿ ನಾಚನೆ ಬಿಂಗಾಕ್ ಸೆಂದುನ ಚೌಕಟ್ ಹನ್ನನ ಬೋಹನಬದ ಅಚೌಬ ಥೌದಂಗ್ ಲೌನನಬಸು ಶ್ರೀ ಲೋಕೇನ್